ಶಾಂತಿ ಶಾಂತಿ ಕಾಯೇನ ವಾಚಾ ಮನಸೇಂದ್ರಿಯೈವ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತೀತಿ ಸಮರ್ಪಯಾಮಿ. ಓಂ ಶಾಂತಿ ಶಾಂತಿ ಶಾಂತಿ.

ರಂದ್ರೆ ಇದನ್ನ ನಮಃ. ಓಂ ಗಣನಾಂತ್ವಾ ಗಣಪತಿಗೂ ಹವಾಮಯ ಪ್ರೇಣಾಂತ್ವಾ ಪ್ರೇವತಿಗೂ ಹವಾಮಯ ಬಸು ಆಹಮದಾನಿ ಗರ್ಭಧಮ ತ್ವಮಸಿ ಗರ್ಭಧಂ ಸ್ವಾಹಾ. ಓಂ ಬಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮ ಪ್ರಭ ನಿರ್ವಿಘ್ನ ಕುರು ಮಯ ದೇವ ಸರ್ವಕಾರ್ಯೇಷು ಸರ್ವದಾ ಸ್ವಾಹಾ. ಹರಿ ಓಂ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣಿ ನಮಸ್ತೆ ಸ್ವಾಹಾ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋರು ದೃಪಚೋದಯಾತ್ ಸ್ವಾಹಾ. ಓಂ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಸ್ವಾಹಾ. ಬಾಣಿ ಹಿರಣ್ಯಗರ್ಭಾಭ್ಯಂ ನಮಃ ಸ್ವಾಹಾ. ಉಮಾ ಮಹೇಶ್ವರಾಭ್ಯಂ ನಮಃ ಸ್ವಾಹಾ. ಶಚಿ ಪುರಂದರಾಭ್ಯಂ ನಮಃ ಸ್ವಾಹಾ. ಲಕ್ಷ್ಮೀನಾರಾಯಣಾಭ್ಯಂ ನಮಃ.